ದೂಂಬ ದುಂಗಾರಣ ದ್ರಭವಂತೆ ದಾಡವಿ ವೃದಂತೆ ಜೋಗ ಜಯಂತಿ ಮರುಜ ಮಥಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ ಪ್ರಕಾಶನ್ ಸೂರ್ಯ ಪ್ರತಿ ಜನ ಅಷ್ಟಭುಜೆ ಜಯ ಜಯ ಹೋ ಸೀಮ ಖಾಸುರ್ ಮರ್ದನ ಪರಂ ವಿನಾಸನ್ ಧರಂ ದುಜೆ ಗುಂಗುರು ಗಮಂಕಣ ಸ